ಕ್ಷಿಣಃ ಅರೌದ್ರ ಕುಂಡಲೀ ಚಕ್ರೀ ವಿಕ್ರಮ್ಯೂರ್ಜಿತ ಶಾಸನಃ ಶಬ್ದಾದಿಗ ಶಬ್ದ ಸಹ ಶಿಶಿರ ಶರ್ವರೀಕರಃ ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣಃ ಕ್ಷಮಿಣಾಂಬರಃ

ಸಾಗರ ಕದಂಬ ಕಾನನಾವಾಸ ಕದಂಬ ಕುಸುಮ ಪ್ರಿಯ ಕಂದರ್ಪ ವಿದ್ಯಾ ಕಂದರ್ಪ ಜನಕ ಪಾಂಗ ವೀಕ್ಷಣ ಕರ್ಪೂರ ಭೀತಿ ಸೌರಭ್ಯ ಕಲ್ಲೋಲಿತ ಕುಪ್ತಟ ಕಲಿದೋಷಹರ ಕಂಜಲೋಚನ ಕಂಗ ವಿಗ್ರಹ ಕರ್ಮ.

ಏತತ್ತದಿತ್ಯ ನಿರ್ದೇಶ್ಯ ಚೈಕಾನಂದಿರಾಕೃತಿ ಏವಮಿತ್ಯಾಗಮಾಬೋಧ್ಯ ಚೈಕ ಭಕ್ತಿ ಮದರ್

ಸತ್ಯಾದಿ ಪಾಪ ಶಮನೆ ಹರಿದಶ್ವಾದಿ ಸೇವಿತ ಹಸ್ತಿ ಕುಂಭೋ ತುಂಗ ಕುಜ ಹಸ್ತಿ ಕೃತ್ಯ ಪ್ರಿಯಂಗರ ಹರಿದ್ರಾ ಕುಂಕುಮ.

ಸಂಸಾರ ನಿರ್ಜಿತ ಪಲ್ಲವ ಕಲ್ಪವಲ್ಲಿ ಸಮಭುಜ ಕಸ್ತೂರಿ ತಿಲಕೋಜ್ವರ ಹಕಾರಾರ್ಥ ಹಂಸಗತಿರ್ ಹಾತಕಾಭರಣೋಜ್ವಲ ಹರಹಾರಿ ಕುಚಾಭೋಗ ಹಾಕಿರಿ ಕಲ್ಯವರ್ಜಿತ ಹರಿತ್ಪತಿ ಸಮಾರಾಧ್ಯ ಹಠಾತ್ಕಾರ ಹತಾಸುರ ಹರ್ಷಪ್ರದ ಹವಿರ್ಭೋಕ್ತಿ ಹಾರ್ಧ ಸಂತಮತಾಪ ಹಲ್ಲೀಹಾರಾಸ್ಯ ಸಂತುಷ್ಟ ಹಂಸ ಮಂತ್ರಾರ್ಥ ರೂಪಿಣೀ ಹಾನೋಪಾದಾನ ನಿರ್ಮುಕ್ತ ಹರ್ಷಿಣೀ ಸರಿಸೋದರಿ ಆಹಾ ಹೂ ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹಯ್ಯಂಗವೀನ ಹೃದಯ ಹರಿಕೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ಯುದ್ಭವೇಶ್ವರೀ ಲಾಸ್ಯ ದರ್ಶನ ಸಂತುಷ್ಟ ಲಾಭಾಲಾಭ ವಿವರ್ಜಿತ.